ಕೆಲವು ಜಪಗರ ತಿಸಿಂ ಅಬು ನೆನಿಮಿತೆ ಚಾಸೊರಿ ಅಪನೈಟಿ ಕುಂಡಿ ಕೊರೆ ಎಸುಪುರ ಎಸೆಸೆನ್ ತನ ಗಮೋ ನೆನಿಮಿತೆ ನೆ ಎ ಬರ್ಸಿಂ ದನಂ ಅಯರ್ತೆ ಎಸು ಬುಗಿಲಿಕ ತೊರಂಗ್ ಸಬಿನ್ ಪೇ ಗಮಕ ಬುಗಿನ್ ಗಿಯ ಎಂತೆ ಚಾಸೊರಿ ಅಪೈಟಿ ರುವಾಯತಿಯ ಆ ಹೇಡೆತಿಯ ಕಡಾಯತಿಯ ಇಮನ್ ಕೋ ಎಸು ಬುಗಿಲಿಕ ತೆಹು ಬಂತನ ಅಬು ರುವಕೆ ಚನ ಬಬಕೋ ಚಿ ಹೇಡ್ಕೆ ಚನತೆ ಕಳನ್ಕೆ ಚನ ಎನ್ ಇಮಿತೆ ಮುಚುರಿ ಕೋ ಚಿದು ಕೋ ಜೊಮೆತಿಯ ಎಸುಪುರ ಸಂಭಾವನಾ ತೈನೆ ಎಂತೆ ಸಿದೆ ಸುಮಾಯತೆ ಅಬು ಎನ್ ಲಿಕನ್ ಬಬಕೋ ಜೊಮೆತನ ಕೋ ಇನಕೋ ಪತಾ ಕೊತೆಬು ರೇಡೆ ತಂತೈಕಿನ ಚಿಲಿಕೆ ಅಬು ಪಾಸು ಪತ ಅಂಬರಿ ಪತ ಇಮನ್ ಕೋ ಇನ ಬಿಟ್ಕೇತೆ ಇನಕೋ ಹೆರ್ಕೆ ತೆರೆಯೋಬು ರೇಡೆತನ ಮೆಂದು ತಿಸಿಯ ದಿನರೆ ಇಮ್ನೆಂಗ್ ತರ ಇಂದಾರಂಗ್ದು ಪಾಸು ಪತ ಇಮ್ನೆಂಗ್ ಕಾನಮ್ ದಯುವ ಇಮ್ನೆಂಗ್ ಅಂಬರಿ ಪತ ಕಾನಮ್ ದಯುವ ಮೆಂದು ಎನ್ರಿ ಆ ಸಮಾಧಾನ ಲಗಿತೆ ನಾ ಆ ವೈಜ್ಞಾನಿಕ ರೂಪತೆ ಸುಪುರ ಎ ರೇಡ್ ಕೋ ರನ್ನು ಕೋ ಒಲ್ಲಕನ ಒಕೊಂಡಿಕತೆ ಅಬು ಇನಬು ರೇಡ್ ದಯ್ಯೆ ಅಬು ಹರ್ ಪ್ರಕನ್ ಕೊರೆ ಅಬು ಕೃಷಿ ವಿಭಾಗ ಮಿನ ಆ ಕೃಷಿ ವಿಭಾಗ ಲೋತೆ ಸಲಾ ಎಡಿಕೇತ್ರ ಅಬು ಚಿಚಿಲ್ಕೆನ್ ಚಿದುಕು ಜೊಮೆತನ ಅಂಡೋ ಚಿಲ್ಕೆಬು ರೇಡಿಯ ನಿನ್ನಕೋ ಲೆಲ್ಕೇತೆ ಇನ ಬುಗಿಲಿಕತೆ ಬು ರೇಡ್ ದಯ್ಯೆ ಅಂಡೋ ಎಸುಪ್ರೆ ಕೀಟನಾಶಕ ರೇಡ್ ಕೋ ನಮೋತನ ಒಕ್ಕನ ಲಿಕತೆ ಅಬು ನೆ ಪೇಚ್ಕರಿಕೇತೆ ಎನ್ ಬಬಕೋ ಬುಗಿಲಿಕತೆ ಹರಾಯ ಲಗೆದ್ಬು ರಕ ದಯ್ಯೆ ಅಂಡೋ ದಕೋ ಬುಗಿತೆ ಎಸೆಟತಿಯ ಅಂಡೋ ಬುಗಿತೆ ಕಡನ್ಕೆ ಚಿಮ್ನೆಂಗ್ ದಿನ ಚನಪ್ಗೆ ಜೊದಿ ಬು ಹೇಡ್ಕಿಯ ಎಂದು ಎನ್ ಅಂಜಾಗೆ ಬುಧರ್ಕು ಬುಹರಿಯ ಕೊಂಡಿಕನ್ ಒತ್ತೆ ಕೊರತು ಬುಧರ್ಕು ಹೇರಿತಿಯ ಒತ್ತೈನೆ ತ ಎನ್ನಿಕನ ಅಕೊರೆ ಅಂಜಾಗ ಜೊತೆ ಬುಧರ್ಕು ಬುಹರಿಯ ಎಂದು ಅಂಜಾಗೆ ಸಭ್ಯ ಚಿನ ಅಚಿ ಜುಕನ್ ಓ ಎಸುಪುರ ಹೋಕ ಅಬು ಕಣನ್ಕೆ ಚನಪ್ ಕೆಡೆ ದಿನ್ ಬು ಬಗೆತ ಅಂಡು ನಿನ ರೇಡ್ ಕೋ ರೇಡುವ ಅಂಡು ಚನಪ್ತೆ ಬುಧರ್ ಹೆರೆರೆ ಇಮಿನ್ ಬುಗಿಲಿಕತ ರೇಡ್ರೆ ಕಾಯ ಸಭ್ಯ ಇನಮೆಂತೆ ಚಿಮ್ನೆಂಗ್ ದಿನ್ ಹೆರ್ಕೆ ಚನಪ್ಗೆ ಚಿ ಕಡನ್ಕೆ ಚನಪ್ಗೆ ಹೇಡ್ಕೆ ಚನಪ್ಗೆ ಬುಧರ್ಕು ಜೊತೆ ಬುಹರಿಯ ಅಂದು ಬುಗಿಲಿಕತೆ ಬಬಾ ಬಲ್ಲೆ ಗಾರನ್ ಅಂಡೋ ಬುಗಿಲಿಕತೆ ಹುಬಾನ ಚಿನಾಚಿ ಮೀಸರಿ ಮೇರೆ ಮೀಸೆಬು ಚಾಸುಯ ಅಬು ನೆನ್ ಛೇತ್ರೇನ್ ಹೋಕೊ ಇನಮೆಂತೆ ಬುಗಿಲಿಕತೆ ಚಾಸುಕೇತೆ ಗುಟ ಸಿರ್ಮೆ ಜುಮೆ ಲಗೆದ್ಬು ಕುರುಮುಟ್ಟುರೆ ಇಲ್ಲ ಜಗರ್ಕು ದಲಲಿಗಿಯ ಎಂತೆ ಅರ್ಪ ದುರಂತ ಬ್ರಸಿಕೆಲೇನುವ ದುರಂಗತನಕಿಂಗ್ ಪುಡ್ಮತಿ ಫಾಟ್ಪಿಂಗು ಅಂಡೋ ಅಕಿಂಗ್ ಜುಡಿಕು ಪಾಯತೆ ಹೆರೋರಿಯ ದುರಂಗ್.